0: ಸರಿ ಸರ್.
1: ಹಲೋ
0: ಹಲೋ ಸರ್, ಹಲೋ ಆಕಾಶವಾಣಿ ತಿರುಪತಿ ಸರ್.
1: ಹಲೋ, ಹಾಂ ಇನ್ವೆಸ್ಟ್ಮೆಂಟ್
0: ಇನ್ವೆಸ್ಟ್ ಸರ್. ಓಕೆ ಸರ್.
1: ಕಂಪ್ಯೂಟರ್ ಪ್ಲೇ ಜಾಯಿನ್ ಇದೆ ನೀವು?